anyamalacanyam miru bedelleri anyamalacanyam ye bedelleri geng dano ye geng mo bedelleri ye geng mo ye geng ye bedelleri ye geng dano hi hi hi hi yo hi